0: ಇತ್ತಿ ದಕ್ಕರು ಗುಮು ಸಾರು ಸಕ್ಕರು ನಿಡಿಯ ಜೀರಾಂಬೆ
1: ಪಕ್ಕಟ್ಟಿಲೇನು ಮೂನ್ನು ನಾಡು ಆಡು ವೇಯಗ್ ಪಕ್ಕಟ್ಟಿಲೇನು ಮೂನ್ನು ನಾಡು ಆಡು ವೇಯಗ್
0: ಅಡು ಚೋರು ಆ ಕಾತೆ ಆಯೋ ಅಡು ಚೋರು ಚಿತ್ಯು ನೇಡು